ಕರ್ನೋಡನಿಯಾ ಲಹಕಿ ಮೃದಂಗ ಧನಕ ಝಟ್ ಝಟ್ ಝಟ್ ಝಟ್ ನಗಿನ ತೇ ಝಟೇ ಸಗನ್ ನದಾದ ಕಿಟ್ ಝಟ್ ಝಟ್ ಝಟ್ ಝಡನ್ ಝಟ್ ಝಟ್ ಸಗನ್ ಕಾ ಸಗನ್ ಕಾ ಕಿಟ್ ಝಟ್ ಝಟ್ ಝಟ್ ಸಗನ್ ಕಾ ಜೀ ಸಗನ್ ನದಾ ಸಾಧಾ ಕಿಟ್ ಝಟ್ ಸಗನ್ ಕಾ ಸಾಧಗನ್ ಕಾ ಮಾನ ಗಈ ರಾಧಾ ಮಾನ ಗಈ ರಾಧಾ ಮಾನ ಗಈ ರಾಧಾ ಸಾಧಯ ಸಾಧಯ ಸಾಧಯ ಸಾಧಯ.